ಸುತ್ತ ಬಂದಪ್ಪ ಎಷ್ಟು ಮೀತಿ ಅರ್ಪಾಯಿ ಪೂರ್ವ ಜನ್ಮಕ್ಕೆ ಮೇಲೆ ಸಂಯೋಗಿ ಅಂತ ಕೋನ ಸಹಾಯ್ ಮುಕ್ತ ಮಾಲ್ ಕಣಕ್ ಲಾಲ್ ಹೀರಾ ಮನರಂಜನ್ ಕಿ ಮಾಯಾ ಆಹಾ ಕರ್ತ ಬಿಹಾನಿ ಅವದ ತಾ ಮೈ ಸಂತೋಖ ನ ಪಾಯಾ ಹಸ್ತ ರಥ ಅಸವ ಪವನ ತೇಜ ತನಿ ಪೂಮನ್ ಚತುರಂಗಾ ಸಂಗ ನ ಚಾಲ್ಯೋ ಇನ್ಮೇ ಕಛುವ ಊರ್ ಸದಾಯೋ ನಂಗಾ ಹರ್ ಕೈ ಸಂತ ಪ್ರೇ ಪ್ರೀತಮ್ ಪ್ರಭ ಕ ಹರ್ ಕೈ ಸಂತ ಪ್ರೇ ಪ್ರೀತಮ್ ಪ್ರಭ ಕೆ ತಾಕ ಹರ ಹರ ಗಾಯ ನಾನಕಿ ಹಾ ಸುಖ ಆಗೈ ಮುಖ ಉಜ್ಜಲ ಸಂಗ ಸಂತನ ಕೈ ಪಾಯ ಜಯ ಶ್ರೀ ಮಲ್ಲಾ ಪಂಚಮಾ ಕರ್ತೀ ಜಾ ದುಪದೇ ಕೋ ಅಂಕಾರ ಸದ್ಗುರ್ ಪ್ರಸಾದ ದೇವ ಸಂದೇಶರೋ ಕಹಿಯೋ ಪ್ರೇ ಕಹಿಯೋ ಬಿಸಂ ಪೈ ಮೈ ಬಹುಬತ್ ಸುಂತೆ ಕಹೋ ಸುಹಾಗಣ ಸಹಿಯೋ ರಾವ್ ಕೋ ಕಹತೋ ಸಬ್ ಬಾಹರ್ ಬಾಹರ್ ಕೋ ಕಹತೋ ಸಬ್ ಮಹಿಯೋ ಬಣ್ಣ ದಿಸೇ ಚೇನ ಲಕ್ಷ್ಯ ಸುಹಾಗಣ ಸಾಂತ ಬುಝಯ್ಯೋ ಸರ್ವನಿವಾಸಿ ಕಟ್ಕಟ ವಾಸಿ ಲೇಪ ನಹಿ ಅಲ್ಪಹಿಯೋ ಕಹ ನಾನಕ ಕಹತ ಸುಣೋ ರೇ ಲೋಗಾ ಸಂತ ರಸನ ಕೋ ಬಸಹಿಯೋ ಜಯ ಶ್ರೀ ಮಲ್ಲಾ ಪಂಚಮಾ ತೀರೋ ಸುನ್ ತೀರೋ ಪ್ರಭ ಕೋ ರಹಾವ್ ಜೀ ಪ್ರಾಣ ಮನ್ ತನ ಸಬ ಅರ್ಪೋ ನೀರೋ ಪೇಖ ಪ್ರಭ ಕೋ ನೀರೋ ಬೇಸುಮಾರ್ ವ್ಯಂತ ವರದಾತಾ ಮನೆ ಗೀರೋ ಪೇಖ ಪ್ರಭ ಕೋ ಜೋ ಚಾಹೋ ಸೋಯಿ ಸೋಯಿ ಪಾಹೋ